ಸುಪ್ರಭಾತಂ ಶ್ರೀ ಸಿಂಧುಜಾ ಹೃದಯ ವಲ್ಲಭ ಪಾವನಾಂಘ್ರೇ ಭಕ್ತಾತಿನಾಶ ಭವಭಂಜನ ಭಾಗ್ಯ

ಅಖಿಲ ದೇವಗಣಾದಿ ವಂದ್ಯೌ ಸಂಪ್ರೋಕ್ಷಿತೌ ಸುಜಲ ಗಂಧ ಸಮಾರ್ಚಿತೌ ತೌ ಮುಕ್ತಿ ಪ್ರದೌ ಮುನಿ ಜನಾಶ್ರಯ ಹೇತು

ಸಮಯ ಪರಮಾತ್ಮವಂತಿ ಯತ್ಸಂ ಪ್ರಪತ್ತಿರಿಹ ಖಾದ್ರಿ ನೃಸಿಂಹದೇವ ಮುದ್ದಿಶ್ಯಯ ವಿರಚಿತೋ ಪರಿಪೂರ್ಣ ಭಕ್ತ್ಯ.

ಶಯ್ಯ ಸ್ವಸ್ತಿ ಶ್ರೀ ಚಾಂದ್ರಮಾನ ಪ್ರಮಾದಿನಾಮ ಸಂವತ್ಸರ ಮಾಘಶುದ್ಧ ಪಂಚಮಿ ಫೆಬ್ರವರಿ 10 ತಾರೀಕು ಗುರುವಾರಂ ರೇವತಿ ನಕ್ಷತ್ರಯುಕ್ತ ಧನುರ್ಲಗ್ನಂ ತಲ್ಲವಾರು ಜಾಮುನ 4:14 ವಿವಾಹ ಶುಭ